enke wo se ye tumi dwene ho a wo be kra ye ntiasi ye da ebusia ye hwe kwan ya ye dampo ye fa so da e ma se o to ketezo be